ಈ ಕಾಲದೊಗೆ ನಂಗ ವಾರ್ಕದೊಗೆ ಒಂದು ಒಳ್ಳೆ ನೆಲಮಗೆ ಬಂದುಬಿಟ್ಟ, ಮದುವಾಯ್ಬಿಟ್ಟ, ಮಕ್ಕದ್ದಾರೆ, ಇನ್ನೂ ಸಿಂಪಲ್ ಆಗೋದಿಲ್ಲ, ಲೈಫ್ದಾಗ ಸೆಟ್ಲ್ ಆಯ್ಬಿಟ್ಟ. ಇತ್ತಿದ್ದಲೆಯೋ ಅವ್ವ ನೋಡುವನೆ ಒಂದು ಮದಿಪು ತಾಣ ಬಂದಿರ್ತಾನೆ. ಅದೇ ಅವ್ವ ನಂಗವತ್ತ ನೋಡಿಯ, ಆಗವೂ ತನ್ನ ಎಣ್ಣ ತನ್ನ ಕೂಸಾತ ನೋಡಿಯ, ಇವಾಗ ದುಡ್ಡಿಬಿಟ್ರೋ, ಇವಾಗ ವಾರ್ಕದಾಗ ಒಳ್ಳಂಗಿದ್ದಾರೆ ಅತ್ತಿನಾಗೆ ಅವ ಅರುದ್ದುವೆ. ಇದ್ದಲೆಯೋ ಅವಕೋ ಪಡ್ತವರೆಗೂ ನಂಗೆ ಇನ್ನೂ ಕೈ ಕೂಸತ, ಕಣ್ಣುಗೋಸ್ತಾ ಬಿತ್ತು ನೋಡಿಯ, ನಂಗೆ ಒಳ್ಳಂಗತ ಇದ್ದ ಇಲ್ಲ ಎಂಬಿಲೆ. ಆಳೆಯೋ ನಂಗೊಂದು ಮನಸ್ಸತ, ನಂಗದೊಂದು ಕಷ್ಟ ಪಪ್ಪನೆ ಮನಸ್ಸು ದಾರ ತಿಳಿದವರ, ಅವ್ವಯ್ದ ತಿಳಿದವರ, ಆ ಕಷ್ಟವ ತೀರ್ಸದಾಗ ಅವ್ವಯ್ಯಾಳ ಮುಡದರವೋ ಇಲ್ಲಿಯೋ. ಆಲೆ ಅವನ ಸಾರ ಯೋಗದು, ಅವ ಬಂದು ಅಂಜಬೇಡ, ಇದು ಕೂಡ ಕಷ್ಟ ಎಲ್ಲ ಬಂದಿತ್ತು, ಅದೆಲ್ಲ ನೀ ದಾಂಡಿ ಬಂದುಬಿಟ್ಟೆ, ಇದೆಲ್ಲ ಒಂದು ದೊಡ್ಡ ವಿಷಯ, ಇದು ನೀ ದಾಂಡಿ ಬಂದುಬಿಟ್ರೆ ಅತಂದು ಯೋಗ ಮಾತು ಸಾವಿರ ಯಾಣ ತಪ್ಪ ಪಲಗ ಸಮ. ಇದೇ ಮಾಕೆ ಅವ್ವ ಇಪ್ಪತ್ತಿ ಹೇಗಿಂದೇ ಹೋಗಕ್ಕು ಒಂದೇ ಬಸ್ದಾಗ ಯೋಗದಲ್ಲೇ ಅವ್ವ ಯೋಗವೋ ಅವತ ಅವತ ನಂಗೆ ಆಧಾರ, ಅದನ್ನ ನಂಗೆ ಮರೆಯಕೂಡಾದು. ಇದು ಪಾಟು ಬಂದೇ ಇಡದೆ ಪಾಠಕ್ಕೆ ನೋಡ್ಬೋದು.

ಮಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಮಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ.